ಅದಾದ ಶಿಲೆ ಕಲಿ ಮಂದ ಬೇಕು ಅದು ಬಾರೆ ಮೆಸೇಜ್ ಓಕೆ ಖಬರ ಕೊ ಬಿಲ್ಕುಲ್ ಜಿ ಅದನ್ನೇ ಕರೆಕ್ಟ್ ಖುಷಿ ಕಿಸನಿ ಬಗ್ಗೆ ಅದನ್ನ ಮಾಷಾ ಜಬರ್ದಸ್ತ್ ಶಿವೆ ದಿ ದಸರ ತಕ್ಕ ಪಲವಾಯ್ ಬಿಲ್ಕುಲ್ ಹೊಡಲಿದಿ ಬಿಲ್ಕುಲ್ ಹೊಡಲಿದಿ ಹಾಂ ತೀರ ಮಂದನೆ ಜಿ ಬಲ್ ಮೆಸೇಜ್ ಆಗದೇ ಎವ್ರಿ ಡೇ ಇಸ್ ಅ ನ್ಯೂ ಪೇಜ್ ಆಫ್ ಯುವರ್ ಲೈಫ್ ರೈಟ್ ಅ ಸ್ಟೋರಿ ದಟ್ ಮೇಕ್ಸ್ ಯು ಹ್ಯಾಪಿ ಅಚ್ಚಾ ಜಿ ಪ್ರಿನ್ಸಿಪಲ್ ಫೇಸಲ್ ಸ್ವಾತಿ ಫೇಸಲ್ ಡೇರೆ ಸಿದ್ಧ ಮನನ ಹುಷಾಲ ದೋಸೆ ಬಲ್ ಮೆಸೇಜ್ ಆಗಲಿದಿ ಅದು ಶೇರ್ ಆಗಲಿದೆ ಡೇರ ಮಂದನೆ ಗೌ ಬಲ್ ಮೆಸೇಜ್ ಆಗಲಿದೆ ಜಿ ಸೈ ಸಾಹಿಲ್ ಖಾನ್ ಈ ಮಜಿ ಅಸ್ಸಲಾಮು ಅಲೈಕುಮ್ ವಾಲೈಕುಮ್ ಅಸ್ಸಲಾಮ್ ಅವೀದ್ ಮುಬಾರಕ್ ಖೈರ್ ಮುಬಾರಕ್ ಜಿ ಅವ್ ಸಿಂಗ ಮಿಂಗ ಚಲ್ಲಿ ಟೋಲ್ ಖೈರ್ ದಿಜಿ ಅವ್ ಅಖ್ತರ್ ಅಖ್ತರ್ ದೇರ್ ಶಿ ಬಿಲ್ಕುಲ್ ಜಿ ಅಖ್ತರ್ ಖದೇರ್ ಶಿ ಬಿಲ್ಕುಲ್ ಖದೇರ್ ಶಿ ದೇಖಾ ಡೇರ ಮಂದನೆ ಗೌ ಬಲ್ ಮೆಸೇಜ್ ಆಗಲಿದೆ ಸಲಾಮ ತಾಜ್ ಬೇ ತಾಸು ಸಿಂಗ್ ಅವ್ ಅಖ್ತರ ಮೋ ಸಿಂಗ್ ದೇರ್ ಶು ದೇ ಜಬರ್ದಸ್ತ್ ಜಿ ಜಖಬಲ ವೈದ ಸುಖಿ ಅವ್ ಪ್ರೋಗ್ರಾಮ್ ಜಬರ್ದಸ್ತ್ ಸಲಾಮ್ ಮೈರಾ ಶಿರಾಜ್ ಇಮಾ ಮೈರಾ ಡೇರ ಮನನ ಅಭಿ ಮೇರೆ ತರಫ್ ಸೆ ಆಪ್ಕೋ ದಿಲ್ ಕಿ ಗಹರಾಯಿಯೋ ಸೆ ಈದ್ ಉಲ್ ಅಜ್ಹಾ ಬಹುತ್ ಬಹುತ್ ಮುಬಾರಕ್ ಖೈರ್ ಮುಬಾರಕ್ ಜಿ ಅಲ್ಲಾ ತಾಲಾ ಆಪ್ಕಿ ಕುರ್ಬಾನಿ ಕೋ ಅಲ್ಲಾ ತಾಲಾ ಆಪ್ಕಿ ಹರ್ ಕುರ್ಬಾನಿ ದುಆ ಔರ್ ಹರ್ ನೇಕ್ ಖ್ವಾಹಿಶ್ ಕೋ ಕಬೂಲ್ ಫರ್ಮಾಯೆ ಆಮೀನ್ ಔರ್ ಅದಾ ಕರೆಂಗೆ ಆಪ್ಕಿ ಜಿಂದಗಿ ಕೋ ಖುಷಿ ಔರ್ ರಹಮತೋ ಔರ್ ಸಕೂನ್ ಸೆ ಭರ್ ದೇ ಆಮೀನ್ ಮೈರಾ ಶಿರಾಜ್ ಮುಂಗ್ ತ ಮೆಸೇಜ್ ಕೇ ಜಿ ಮೈರಾ ಶಿರಾಜ್ ಡಿ ರಜತ ಮನನ ಖುಶಾಲ ರತೋ ಸೈ ಸಸದ ದುಆ ಗಾನೋ ಅದಾ ಕರೆಂಗೆ ಸಸದ ಮೆಸೇಜ್ ಕೌಲೋ ಬಲ್ ಮೆಸೇಜ್ ಆಗಲ ಜಿ ಮೆಸೇಜ್ ಆಗಲೇ ಅಸ್ಸಲಾಮು ಅಲೈಕುಮ್ ಮಾಮು ಸಿಂಗ್ ಖೈ ಅವಿ ವೆಲ್ಕಮ್ ವೆಲ್ಕಮ್ ವೆಲ್ಕಮ್ ಅವ್ಜು ಕಾಲುಕುಮ ಶೇನಾಜಿಮ ಅಡೇರ ಮಂದಿನಕು ಸಸುದ ಮೆಸೇಜ್ ಕೇಳು ಸಸು ಮರ್ಜಿದ ಬಲ್ ಮೆಸೇಜ್ ಆಗಲೇ ಅಸ್ಸಲಾಮು ಅಲೈಕುಮ್ ಗುಲ್ ಬಾಯಿ ಅಖ್ತರ್ ಮುಬಾರಕ್ ಶಿ ಖೈರ್ ಮುಬಾರಕ್ ಅವಿ ಅವು ವಖೆ ಹುಮ್ ಮುಬಾರಕ್ ಅಡೇರ ಮಂದಿನ ಚಿ ಪ್ರೋಗ್ರಾಮ್ ಜಬರ್ದಸ್ತ್ ಅವ್ಗುಲ್ ಬಾಯಿ ಜಮಾಟೋ ಲೋಕಿಂದ ಸಲಾಮುನ ಸೌನ್ಯ ತನಾದ ಪಟಗ್ರಾಮ್ ನ ಸೌನ್ಯ ಡೇರ ಜೊತೆ ಮನೆನ ಬಿಲ್ಕುಲ್ ಡೇರ ಮಂದನ ಕಮ್ಸ ಸುಖ ಬಸ್ ದಶರ ತುಸಿನ ಕವ ಡೇರ ಮಂದನಾ